ದರೆಯಂತೆಸ್ ರೀಜನಲ್ ನ್ಯೂಸ್ ಯೂನಿಟ್ ಆಕಾಶವಾಣಿ ಕರ್ಗಿಲ್ ಗ್ರಹಿಕ ನ್ಯೂಸ್ ರೀಲ್ ಪ್ರೋಗ್ರಾಮ್ ಪಿನ್ ಕರ್ಗಿಲ್ ನಾಮ ಸಿರ್ ತಂಗನ್ ಪುಯಿನ್ಮಿನ್ ಮೊಹಮ್ಮದ್ ಅಬ್ದುಲ್ಲಾ ಯಂಗ್ ಪ್ರಚುಖನ್ ಪುಯಿನ್ಮಿನ್ ಖದಿಜಾ ಬಾನು ಮೀಡಿಯಂ ವೇವ್ ಸೌಚಿನ ಗಬ್ಗ್ಯಾನ್ ಎಂಗ್ ಶುಶ್ ಬಿನ್ ಎಚ್ಬಿ ಕಿಲೋ ಹಾರ್ಸ್ ಮೀಡಿಯಂ ವೇವ್ ತುರ್ಗ್ಯಾನ್ ಎಂಗ್ ಶುಶ್ ಬಿನ್ ಎಚ್ಬಿ ಕಿಲೋ ಹಾರ್ಸ್ ದೊನ ಎಫ್ ಎಮ್ ಅರ್ಗ್ಯಾ ಆಶರ್ ಎಚ್ಚಿಕ್ ಮೆಗಾ ಹರ್ಸ್ ಯಂಗ್ ಮೊಬೈಲ್ ಆ್ಯಪ್ ನ್ಯೂಸ್ ಆನ್ ಯಾರಕದಿ ಆಕಾಶವಾಣಿ ಕರ್ಗಿಲಿನ್.